0: ಅವರು ನಿಗಳಿಸಿದ್ದಾರೆ. ಸೈದಿಯುಡ ಕಳೆದಿದ್ದಾರೆ, ಪುತ್ತಂಬುದು ಪಾಡಲ್ತಾರೆ. ರಾತ್ರಿ ನೀಲೇ ಬಾನೋಲಿಗೆ ಬೋಡು ಬೋಡು ಬೋಡು ಬೋಡು ಐದು ಯಾರೇ ಕೇಳು ಕೇಳು.
1: ತಮಿಳ್ ಬರೆದಿದ್ದು ತಮಿಳ್ ಒಳಿಕ್ಕಿದ್ದು ಬಾನಲ್ಲ, ತಮಿಳ್ ಬರೆದಿದ್ದು.